0: ಮಹಾನದಿ ಮಹಾನದಿ. ಚಿತ್ರೋತ್ಪಲ ಮಹಾನದಿ
1: ಮೇರಾ ಪರಿಚಯ ಖೋಜ ರೇ ಮಹಾನದಿ ಕಾ ಪರಿಚಯ ಅರೆ ಮೈ ಹಿ ತೋ ಮಹಾನದಿ ಹೂ ಮೈ ಹಿ ಮೇರಾ ಜನ್ಮ ಸ್ಥಳ ಮಧ್ಯ ಪ್ರದೇಶ ಮೇ ಸಿಹಾವಾ ಪಹಾಡ ಛತ್ತೀಸ್ಗಢ ಕಾ ಇಲಾಕಾ ಮೇರೆ ಬಾಲ್ಪನ್ ಕಿ ಕ್ರೀಡಾ ಭೂಮಿ ವಹಾಂ ಸೇ ಆಯಿ ಹೂ ಚಮಚಮಾತಿ ಉಚಲ್ತಿ ಪಹುಂಚಿ ವಿಸ್ತೃತ ಪರ್ವತೀಯ ಕ್ಷೇತ್ರ ಕಿ ಓರ್ ಫಿರ್ ಮಾಲ್ ಭೂಮಿ ಪಾರ್ ಕರ್ ಸಮತಲ್ ಪ್ರದೇಶ ಕಿ ತರಫ್